0: ಕರಗತೆ ನಬರಂತೆ ಬೆದವೆಗೆ ಮ್ಯಾರತೆ ಅತ್ಯಾಪುನಿಕಿನಾಗಿರ ಅನುಭವಂಗೈಕೈಯರಾತೆಯೋದರೊಂದಿಗಿರ ಗರೈತದ ವಾಕ್ಯಾಯ್ ನೈಯರೈರೈ ಎರಗಿನಿಕ ಹಾವಾಗಿ ಬೊಗನರಿಯಾಗಿ ನನಸಿಂ ಮತಾಕಿನ ತಗತೆ ಓದರ ಬೆಹಾವುದೇದಾನಿಗಿರಿ ಬೆ ಸಿನಿಮಾ ಮೆಂದೆಮೆಯಂಗ ಉಗ ಉಗರಿಯ ಅಪ ನೋರಿಯ ಪಯತೆಯಾಗಿನಾಗಿ ಅನಕ ಕೌವಾಗಿ ಪಯ ಕೊರ ಕೊರ ಪೋಗನಂದರ ಬೆಹಾವುದೇತೆ ನಿಬೊನ್ ನೋಯ್ನಂ ತೇತೆ ಅಂತೆಯತೆಹರಿಗಿ ತಪೆವ್ವ
1: ಬುಕಿಂತರ ಬಾಕೊನತ ಪರಪರಾನ ಕಾಯಿಸಿ ಮೂ ಮ್ಯಾನ ಸರೈರಿಯ ಮತೆ ಎಕ ಹಾವಾಗಿ ಬೊಗನ ಕರಕಿಯ ಅಮ್ರಿ ತಕಿ ಅನಿಗಿಕಿನ ಅಮೋತತ ಮ್ಯಾರೋ ಮ್ಯಾನ ಸರೈರಿಯ ಮತೆ Akona kona ni kora wani taya mutu wako. Kana kona kona na ya mate imen na yari rei. A taita para. Kariki at the merina ya wari riki. A sisira kina na sariri ya mate. Pa e wara na kiki ya kin sariri. A nungura na pailun ti sariri ya ni pa. Tira tiya ngoni pupu kina ko im. A kona kora ya pa pupu kona na riri. A wana kiki ya kina sim tariri. A re kona kora ya nono numayang. Tapa ya kakawa ki pata perang ira karo. Sina buki ya nasira na yari rei na nono mwenga.
0: Aga tapa ya kakukure ira rikin na kuru na nono amiyango o amkantani nga. Morara rikin terei rei. Takataka menasim o meruru waki na bunganan katiyan tayan kouru. Mekantani nga aika ariyan kuru buki ya. To tayan kouru aika ana kuru buki na. Tetai ya beakua kien tetai ayan anau. Paya kinana ya ponnako nari tangiria o anukona na kuru ya nasim. Taimani nga rirang ni kakawak pa na yeito kouru aya kuru ya amutu.
2: You're now listening to PMN Kiribati.